ಮಾಡುಚು ಪ್ರೀತಿತೋ ಆ ರಾತ್ರಿ ಗಡಿಪಿನಂತನೆ ಬೇಕಾಟ ನಾಡುಜು ಪ್ರೀತಿತೋ ನ ರಾತ್ರಿ